0: ಕಾಸು ಪಲ್ ಚಾನಲ್ ರೇಡಿಯೋ ದಿಲ್ಬರ್.
1: ಯೆ ಹೇ ರೇಡಿಯೋ ದಿಲ್ಬರ್, ಆಪ್ಕಿ ದಿಲ್ ಕಿ ಆವಾಜ್.